0: ꯁꯟꯗꯣꯛꯆꯔꯤꯕ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯏꯁ ꯁꯃꯒ꯭ꯔ ꯁꯤꯛꯁꯥ ꯃꯅꯤꯄꯨꯔꯒꯤ ꯃꯈꯥꯗ ꯄꯨꯊꯣꯛꯆꯕꯅꯤ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯏꯁꯀꯤ ꯌꯨꯇ꯭ꯌꯨꯕ ꯆꯦꯅꯦꯜꯗꯁꯨ ꯇꯥꯕ ꯐꯪꯕꯤꯒꯅꯤ ꯉꯁꯤꯒꯤ ꯀ꯭ꯂꯥꯁ ꯐꯣꯔꯒꯤ ꯍꯤꯟꯗꯤ ꯁꯕꯖꯦꯛꯀꯤ ꯇꯥꯡꯀꯛ ꯑꯁꯤꯒ ꯃꯔꯤ ꯂꯩꯅꯕ ꯋꯥꯍꯪ ꯍꯪꯖꯔꯤ ꯋꯥꯍꯪꯗꯤ ꯁꯉꯥꯏꯒꯤ ꯑꯅꯤꯁꯨꯕ ꯌꯨꯝ ꯀꯗꯥꯏꯗ ꯂꯩꯕꯒꯦ ꯋꯥꯍꯪ ꯑꯃꯨꯛꯇꯪꯒ ꯍꯟꯅ ꯅꯤꯡꯁꯤꯡꯖꯔꯤ ꯁꯉꯥꯏꯒꯤ ꯑꯅꯤꯁꯨꯕ ꯌꯨꯝ ꯀꯗꯥꯏꯗ ꯂꯩꯕꯒꯦ ꯑꯆꯨꯝꯕ ꯄꯥꯎꯈꯨꯝ ꯄꯤꯕꯤꯔꯛꯄꯁꯤꯡꯒꯤ ꯃꯅꯨꯡꯗꯒꯤ ꯂꯣꯇꯔꯤ ꯇꯧꯔꯒ ꯈꯟꯒꯠꯂꯕ ꯃꯍꯩꯔꯣꯏꯁꯤꯡꯗ ꯑꯍꯥꯟꯕ ꯃꯅꯥ ꯑꯣꯏꯅ ꯂꯨꯄꯥ 1,000 ꯑꯅꯤꯁꯨꯕ ꯑꯃꯁꯨꯡ ꯑꯍꯨꯝꯁꯨꯕ ತꯥꯔꯕꯁꯤꯡꯗ ลูปา 1,000 ಅಮಸುಂ ลูปา 2,000 ಪಿಜಗನಿ ಅದೊಂದ ಪೌಕುಂ ಪಿಬಿರಕ್ಪದ ಇಸಾಗಿ ಮಿಂಗ್ ಕ್ಲಾಸ್ ಅಮಸುಂ ಸ್ಕೂಲ್ ಗಿ ಮಮಿಂಗ್ ಬ್ಯಾಂಕ್ ಅಕೌಂಟ್ ಡಿಟೇಲ್ ಲೋಯ್ನನ ಡಿಸ್ಟ್ರಿಕ್ ಮರಿಕ್ ಚುಮ್ನ ಇಬಿರಗ ಎಸ್ಎಂಎಸ್ ಕಿ ಕುಥಾಂಗ್ದ ಪಿಜರಿಬ ನಂಬರ್ 9378120495 ತ ಪೌಕುಂ ಪಿಬಿರಕು ಪೌಕುಂ ಪಿಬಿರಕ್ಪ ಮತಂದ ಎಪಿಸೋಡ್ ನಂಬರ್ ಇಬಿರಕ್ಪ ಕೌಬಿಗನು ಪ್ರೈಜ್ ವಿನರ್ ದಿ ನಸಿದಗಿ ಚೈಯೋಲ್ ಅಮಗಿ ಮತುಂಗ್ದ ಲೌಥೋಕ್ಸಗನಿ ನಸಿಗಿದಿ ಮತಾಂಗಸಿದ ಕೈನೆಯ ಥಂಗ್ನಿಜರಿ ಪಿನಬಿರಸಿ
1: ತಾವಿರಿ ರೇಡಿಯೋ ಕ್ಲಾಸ್ 1,000 ಶುಭ ತಾಂಕಕ್ ಕ್ಲಾಸ್ 4 ಹಿಂದಿಗಿ ಲೇಷನ್ ಟು ಥರಮಸಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಎಸ್ ಸಮಗ್ರ ಶಿಕ್ಷಾ ಮಣಿಪುರ್ಗಿ ತೆಂಬಾಂಗ ಲೋಯ್ನನ ಸಂದುಕ್ಚಬನಿ ಹೌಜಿಕ್ ಮತಾಂಗ ಸಿದ ಒಯ್ನಾಮ್ ಸ್ವಾಮಿ ಕುಮಾರ್ಗಿ ಖೊಂಚಲ್ದ ನೋಂಗ್ ಧೋಂಬಂ ಮಂಗೋಲ್ ಜಾವ್ ಮೈತೈನ ಸೈರಿಂಗ್ ಬ ಇಸೈ ಖುದೋಲ್ ತಮ್ಜರಿ ತಮಿನಸಿ

0: ಅಕಾಶವಾಣಿ ಇಂಫಾಲ್ಗೆ ನಹರುಲ್ಗೆ ಖೊಂಜಲ್ದ ಮಣಿಪುರಿ ನಹ ಐ ವೆಸ್ಸಿಂಗ್ ಇವ ವರಿ ಮಚಾ ಮದಿ ಲೀಲಾ ಮಸಾ ಸಿಂಗ್ ಸಂದೋಕ್ಸಬಗಿ ಥೊರಮ ಮಾ ಥಮ್ ಜಗದೋರಿ
1: ಥೊರಮ ಮಸಿಗಿ ದಮ್ಮ

ಸಗ್ಭಂ ಮಧ್ಯದಗಿ ಥಮೋ ಇದನ ಅಮುಕ್ಸು ಹೇಳಿದ ತಾವ್ ಮಸೀದಗಿ ಚಹಿ ಕುನ್ಮುಕ್ಕಿ ಮಮಾಂಗಿ ವಾರೀನಿ.

0: ಇನ್ನತ್ತೆ ಅಮರೋಮ್ದ ಕರಿದವಗೆ ಖರಸು ಮಂಗಾಂಗ್ನಸಿ ಕನ್ಹಾನ ಖಂಗ್ಬ ಮಸಿ ಸನಾಯ ಥಂ ಫಂಗ್ಜದುನ ಚಕ್ಕಿಬಸಿದಗಿ ಪುಂಚಿ ಅಸಿದ ಅಮುಕ್ ಉನ್ನದವಸು
1: ರಾಸ್ಕನ್ಯಾ
0: ಅಹಿ ಸಾಗಿದಮಕ್ತಿ ಕರಿಮತ್ತ ನಿಂಗಮ್ದವಸು ತೌದೆ ಅದುವು ಜುವರಾಜ್ ಅಮದಿ ಅನುರಾಧಾಗಿ ಮಫಮ್ದ ಅಯಿನ ಕಯಾದ ಲಾಲಬನು ಕಯಾದ ನಿಂಗ್ಬ ಕಾಯ್ರಬನು ಪಾಪ ಅಸಿಮದಿ ಪುಂಚಿ ಸುಬ್ಬ ಪ್ರಾಯಚಿತ್ ತೌದುನಸು ಕೋಕದಬ ಮಾಂದೆ ಅಯಾಕ್ ಮಫಮ್ ಸಿದ ಹೇಕ್ ಲಾಕ್ಬಗ ಮಹಾಕ್ಬು ಉನ್ನದನ ವಾರಿ ಪುಂಬಲಿ ಥೋಕೆ ಅಮದಿ ಪುನ್ನಮಕ್ಸಿ ಮಂಗೋದ ಸಿನಗೆ ಖಂಜರಂಬನೆ ಅದುವು ಪಾಬುಂಗ್ ಮಹಾರಾಜ್ ಅಮದಿ ಇಮಾ ಮಹಾರಾಣಿನ ಕರಿ ಖನ್ಕಿಗದಗಿ ಹಾಯ್ನ ನಿಂಜಿಂಗ್ ಮಾಂಗ್ಜಿಂಗ್ ನರಿಂಗದ ಮಹಾಕ್ ಸಖಿಬನ ಹಾನ್ಕ್ರೆ ಕದಾಯ್ದೆ ಸಲಂಬನೆ
1: ಭಾರಿ ಟೋಕ್ಲ
0: ಅದುವು ಪುಂಚಿಯ ಸಿದ ಮಹಾಕ ಅಹಾನ್ಬ ಉನ್ನಬ ಮಗ್ದದ ಮಹಾಕಿ ಮಫಮ್ದ ಕೋಕ್ ಅಸಿ ನೋನ್ಗನಿ ಅಮದಿ ವಾರಿ ಪುಂಬಲಿ ಥೋಕನಿ
1: ಭಾರಿ ಟೋಕ್ಲ ಮದುಗಿ ಮತಮ್ ಹೇನ್ಕ್ರೆ
0: ಹನಮಕ್ ಒಯ್ದಿನಸು ಸಿಂಗ್ಬ ಗಮ್ಲರೊಯ್ದ ಬಾಜು ಬ್ರಾಜ್ಗಿ ಲಮನ್ ಅಮಸು ಪುಂಚಿ ಅಸಿದ ತೋನ್ಚಿಂಜರೆ ನುಮಿತ್ ಅದುದ ಲೈಬಾಕ್ ಅನಿಗಿ ನಿಂಥೌ ಅಂಗಮ್ಮ ತೌಸಿಂಗ್ನ ಇಕ್ಕಾಯ್ಗದವ ಎಂಥಿನ ಹೋಗದವದು ಹಾಯ್ಜಬ ಯಾಬಿಬದಗಿ ಕಣ್ಬಿ
1: ಓಗ್ಲೆ ರಾಜ್ಕೈನ ಓಗ್ಲೆ
0: ಐಗೆ ಹೈನಿಂಗ್ ಬಸು ಲೋಯ್ರೆ ಯಾನಿಂದ್ರ ಬಸು ಜುಬ್ರಾಜ್ನ ಲುಹೋಂಗ್ ಬಿಕ್ಕಿ ಬನ್ನ ನಾಯ್ನು ಬೀನಿ ಕುಯಾಗೆ ಉಪ್ಪುಲ್ಲ ಅದು ತದಿ ಪಿನಬಿಯು ಆಶೀರ್ವಾದ ಚುಪ್ಪಿನಬಿಯು ಪುಂಚಿ ಹಚ್ಚಿದ ಅಮುಗೆ ಸರ್

ಮಾಲಂಗ್ ಬಮಾಗಿ ಲಿರಿ ಹುಂಬ ತಾಂಥಾದ ಐಗಿ ಮಂಗಾವ್ ಥಿಬಿ ಸೈನೋನ್ನ ಸಾಕಪ್ ತೊಯ್ಜಬದ ನಂಗಿ ಥಮ್ಮೊಯ್ಬು ಹೂಬ್ರ ಸಗಚ್ಚರಕ್ಕಿಬ ನುಂಸಿಬಗಿ ವಾರಿ ಪುಂಬ ನೊಂದಂಬ ಮಾನ ಥೌಜಾನ್ ಬಿಬನೆ ಕಲ್ಲಿ ಅಕನ್ಬ ನೊಂಗ್ಲೈ ನುಂಸಿತ್ಪು ತುಂಗೊಯ್ನರಂಲಗ ಖುಜೆಂಗ್ ಪಾಲೊಯ್ನನ ಪೂಬಿರೋ ಸತ್ಮಿನಸಿ ಸಾಂಗ್ಲಬ ಪುನ್ಸಿ ಲಂಬಿಸೆ ಮತಂನ ಸೆಂಗಲಕ್ತುನ ಪುರಕ್ಪ ನಂಗೆ ಐಗಿ ನುಂಸಿಬಗಿ ಪಾಮ್ಜಬಗಿ ನಿಂಥಿರಬ ನುಂಸಿರಬ ಸೈರೋಸೆ ಖುದೋಲ್ ತಂಜರಿ ಐ ಅಮುಕ್ ಹಲಕ್ಕಿನಿ ಫಮಸಿದಗಿ ಮಂದಾಕಿನಿ ಅಮ್ಮದಿ ನಾವು ಬೊಯ್ಗಿ ಅಪುನ್ಬ ಖೊಂಜಲ್ದ ಕೆ ಎಚ್ ಐಸ್ ಕಿಶೋರ್ ಕುಮಾರ್ನ ಸೈರೆಂಬ ಜಿ ಸೂರ್ಚಂದ್ರನ ಸೈರಂಗ್ ಬೇಸೈ

0: ಜಕ್ರಿ ಬಾ ಇಸೆ ಎಸಿ ಐದಿ ಲಾನ್ಕಿದೆ ಫಮಸಿದೆಗೆ ನಂದೆ ಸೊರಿಗೆ ನಾಯ್ತುಮ್ ಖೊಂಜಲ್ದ ಇಮೋಚ ಥಿಯಾಮ್ನ ಸೈರೆಂಬ ಗೋಪಿನ ಸೈರಾಂಗ್ಬ ಇಸೈನಿ ಇಸೆ ಎಸಿಗಲೊಯ್ನ ತಾಂಕಕ್ಸಿದ ತೊಂಗಾನ್ ತೊಂಗಾನ್ಬ ಮಣಿಪುರ ಫಿಲ್ಮ್ಸಿಂಗ್ದಿಗೆ ಲೋಕಚಬ ಇಸೈಸಿಂಗ್ ಲಾಂಥೋಕ್ತನ ತಹಂಜಬ ಲೋಯ್ಜರಿ ಆಕಾಶವಾಣಿ ಇಂಫಾಲ್ ಹೌಜಿ ಅಯ್ಯುಕ್ಕೆ ಪುಂಗ್ ತರಾಮಾಥೊಯ್ ಮಿನಿಟ್ ಯಾಂಕೈ ತರೇ ಚಲ್ಲೆ ನೈಹಾಕಿ ಮತ್ತುಂಗ್ದ ಕಂಗ್ಲಾ ಚೆನಲ್ಗೆ ಅನಿಸುಬ ಥೌರಂ ಮೀಡಿಯಂ ವೇವ್ ಮೀಟರ್ ಚೌಹುಂ ನಿಪು ದಾಸ್ಮಿಕ್ ಅಮ ಕಿಲೋಹರ್ಸ್ ಚನಿಪಾನ್ ಮರ್ಫುನಿಥೊಯ್ದ ತೊಂಗಾನ ತಾಬ ಫಂಗ್ಬಿರಗನಿ ತಾಬಿರಿಬ ಅಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗಾಯ್ ಚನಲ್ನಿ
1: ಆಕಾಶವಾಣಿ ಇಂಫಾಲ್ಗೆ ನಹರುಲ್ಗೆ ಖೊಂಜಲ್ದ ಮಣಿಪುರಿ ನಹ ಐವಸಿಂಗ್ ಇವ ವರಿ ಮಚಾ ಅಮದಿ ಲೀಲಾ ಮಸಾ ಸಿಂಗ್ ಸಂದೋಕ್ಸಬಗೆ ಥೊರಂ ಅಮ ಥಮ್ಜಗದೌರಿ
2: ಥೊರಂ ಅಸಿಗೆದಮಕ್ ನಹ ಐವಸಿಂಗ್ನ ಇಸಾಗಿ ವರಿ ಮಚಾ ಅಮದಿ ಲೀಲಾ ಮಸಾ ಸಿಂಗ್ ಥಾಜಿಲ್ಲಕ್ನಬ ಪೌಜೆಲ್ ಪಿಜರಿ
1: ಹಿರಂ ಅಸಿಗೆ ತಂಗಾಯ್ ಫದವಸಿಂಗ್ದಿ
2: ಐವ ಮಸಾಗಿ ಚಹಿ ಕುಂಠ್ರಾ ಮಂಗಾಗಿ ಮಖಾ ಒಯ್ಗದವನಿ
1: ಥಾಜಿಲ್ಲಲಿವ ಮಯೇಕ್ ಅದು ಮಿತೈ ಮಯೇಕ್ ನತ್ರಗ ರೋಮಾನ್ ಮಯೇಕ್ ಒಯ್ಬಿಯೈ
2: ನಿಂಗ್ಥಿನ ನಮ್ಥೋಕ್ಲಬ ಮೈತೈ ಮಯೇಕಿ ಫೋನ್ ಸೈಜ್ನ ತರಾತರುಕ್ ಒಯ್ಗದವನಿ ಅಮದಿ ರೋಮ್ಯಾನ್ ಮಯಕ್ನ ತರಾನಿಥೋಯ್ ಒಯ್ಗದವನಿ
1: ವಾರಿ ಮಸಾಗಿ ಒಯ್ನ ಯಾಮದ್ರವದ ಲಮಾಯ್ ಮರಿ ಅದುಗ ಲೀಲಾ ಮಸಾಗಿ ಒಯ್ನ ಯಾಮದ್ರವದ ಲಮಾಯ್ ನಿಪಾನ್ ಒಯ್ಗದವನಿ
2: ವಾರಿ ಮಚಾ ನತ್ರಗ ಲೀಲಾ ಮಚಾ ಥಾಜಿಲ್ಲಕ್ಪಗಿ ಅಕಕ್ನಬ ಮಸಿಂಗ್ ಲೈರೋಯ್
1: ಇಸಾಗಿ ಮಿಂಗ್ ಫೋನ್ ನಂಬರ್ ಥಾಜಿಲ್ಲಲಿವ ಖುಯಿಗಿ ಮಖಲ್ ಜೋನ್ರಾ ನಿಂಥಿನ ಲೊಯ್ನ ಬಿರಕದವನಿ ಅಮದಿ ಇಸಾಗಿ ಆಧಾರ್ ಕಾರ್ಡ್ ಯೋಹನ್ ಬಿರಕದವನಿ
2: ಐಖೋಯ್ಗಿ ಇಮೇಲ್ ಅಡ್ರೆಸ್ ನಹರೋಗಿ ಖೊಂಜಲ್ @gmail.com ನತ್ರಗ ವಾಟ್ಸ್ಆ್ಯಪ್ ನಂಬರ್ 7005489767 ದ ಮಣಿಪುರಿ ನಹ ಅಯ್ಯಿಬಸಿಂಗ್ನ ಥಾಜಿಲ್ಲಕ್ನಬ ಖಂಗಂಜರಿ
1: ಇಸಾಗಿ ಖೊಂಜೆಲ್ ಫಂಬಾಗ್ ಅಸಿಗಿ ಕುಥಾಂಗ್ದ ಮಿಪುಮ್ ತಿಂಗ್ನ ಯೋಹಲಸಿ ಲಹೋರಸಿ ಥೌದಾಂಗ್ ಖೊಂಜೆಲ್ ಥೋಂಗ್ನ ನಹರುಲ್ಗಿ ಖೊಂಜೆಲ್ಗಿ ಫಂಬಾಗ್ದ

0: Hello.
1: Hello.
0: Good afternoon, Taramnok Cheri kana oibirabano.
1: Good afternoon, ma'am. I imong kopeki Savitri.
0: Sabitri. Taramnok Cheri ngasi ki good afternoon ladies ki tharumda kari karam wa phom pukat pi gani haibi.
1: Ma'am, I book the number. Ama khak lai de ye atum tang phuk phuk ke wa phama ma tang
0: Haibiyu, haibiyu, thamjari ba tharam si lamdam si ginupi oibi sing na okay ki pukning da phau ba wakhalon sing phongdok na bagi khudong chaba pizza ba tharam ni aduna pukning da sabitri ki su phau ba pukning da phau bi ba do myam punna khangmina si haibiyu
1: me ai ji hata khau bi ba zon ai ji tang sara hum doi je kida ai ji imau ama khatani kana pa ama khatang yau je ba adu ki isu khang je ba isu nupi ma
0: hoi hoi
1: ado angang una bazi den hospital de hege bu una re ba ado da no normal da una bani na no ala ke tikat ta ba ado aina tam bil de po net kari kara ma yam de ata khumo la ma toram ba yai tare ado tu ti hing ju su pa ba ba ba aina hu mana mari le na ba sarkar gi lo sung ju ta bi na ba khai jeri ado na tuk chaw gar ma den de en hospital na mi india gi far far bul ma tei de zum de nem hospital la un tal linya ba
0: hoi hoi
1: ade de spien so ma sa ma sa so mung de ri bul lam lai de ri ba la lam si de lai bezing ma sa lu na le ha tuk chaw gar ma mi am na khang ri ba sa gar ba doctor si de toilet ta di gi kar ga ri ko ham ham kar ge mi de mi hing ta ta ge ge le ಲೈರದ ಸಿಜಿನ ಸಿಜಿನ ಜರ ಏಬ ಮೇಡಂ ಐಜು
0: ಹೋಯ್
1: ಅದು ಐನ ಹೈದಿ ಲೈರಬ ಕಯಾಜು ಹಾಸ್ಪಿಟಲ್ ಬಲೈ ಮಾ ಕಮ ಕಯಾಜು ಲೈ ಲೈರಬ ಜು ಯಾವರಿ ಬನಿ ಮೈನ ತೋತಿ ಇಂಚಿಂಗ್ ದೋ ಮರಂ ಕೈನ ಫದನ ತಾವಿ ರಬದಿ ತರಗಾಜಿಂ ಲೈರಬ ಪ್ರಸಾ ಕಯಾಜು ಯಾವರಿ ಇಂಚಿಂಗ್ ದೋ ಕೈನ ಕುಂಜರದಿ ಅದು ಸಿಯನ್ ತಿಂಗ್ ಮಗಿ ಅವಾಬಜಿ ಕಿತಂ ಕೋಕದ್ರು ನ ಖಂಜಾಬ ಮೇಡಂ
0: ಹೋಯ್ ಹೋಯ್ ಅಕಗಿ ಹೈ ಬಿ
1: mari le na bising na sarkar gi sarkar gi sing bo ka no to gi bi sing na su gun ta aur ba ji ne ki ama una bagi pa ta aur ba ja ka ne bal le di to ta to le ta ka ta ma sa na no sing bo le di ma sa na na si jin na sa ne ba ta ai ta sang go ru ti am pien da ba ai nga si jin da na ai jin sa na ba
0: ꯑꯩꯈꯣꯏꯒꯤ ꯁꯥꯕꯤꯇ꯭ꯔꯤꯅ ꯄꯨꯛꯅꯤꯡꯗ ꯐꯥꯎꯕ ꯁꯥꯎꯅꯤꯡꯕ ꯅꯨꯡꯉꯥꯏꯇꯕ ꯄꯦꯟꯗꯕꯁꯦ ꯑꯁꯤ ꯌꯧꯅ ꯐꯥꯎꯔꯕꯁꯤꯅꯗꯤ ꯂꯩꯔꯤꯕ ꯍꯣꯁꯄꯤꯇꯥꯜꯗ ꯂꯥꯛꯄ ꯑꯇꯣꯞꯄ ꯄꯦꯁꯦꯟ ꯑꯗꯨꯒ ꯄꯦꯁꯦꯟ ꯄꯥꯔꯇꯤꯒꯤ ꯀꯥꯡꯕꯨ ꯃꯌꯥꯝ ꯑꯃꯁꯨ ꯁꯥꯕꯤꯇ꯭ꯔꯤꯅ ꯄꯨꯛꯅꯤꯡꯗ ꯐꯥꯎꯕ ꯑꯗꯨꯃꯥꯏꯅ ꯅꯨꯡꯉꯥꯏꯇꯕ ꯄꯦꯟꯗꯕ ꯁꯣꯏꯗꯅ ꯐꯥꯎꯕ ꯀꯌꯥꯃꯁꯨ ꯑꯗꯨꯝ ꯂꯩꯔꯝꯗꯣꯏꯅꯦꯕꯀꯣ ꯂꯥꯛꯏꯕ ꯈꯨꯗꯤꯡꯃꯛ ꯐꯥꯎꯔꯝꯒꯗꯕ
1: ꯅꯨꯡꯉꯥꯏꯖꯗꯦ ꯍꯩ
0: ꯍꯣꯏ ꯍꯣꯏ ꯑꯗꯨꯕꯨ
1: ꯀꯩꯅꯣ ꯇꯧꯕꯤꯅꯕ ꯃꯇꯥꯡꯁꯤꯗ ꯇꯦꯟꯁꯟ ꯖꯔꯒꯦ ꯃꯦꯗꯥꯝ
0: ꯊꯥꯒꯠꯆꯔꯤ ꯊꯥꯒꯠꯆꯔꯤ ꯃꯇꯨꯡ ꯇꯥꯕꯗꯁꯨ ꯑꯗꯨꯃꯛ ꯂꯦꯞꯇꯅ ꯊꯧꯔꯝ ꯁꯔꯨꯛ ꯌꯥꯕꯤꯌꯨ
1: ꯌꯥꯏ ꯌꯥꯏ

ಅದೊಂದ ಧರ್ಮ ಸಂದೋಕ್ತನ ತಹನ್ ಜರಿಬಾಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯಿ ಚನಲ್ದಗಿನಿ ಹೌಸಿಕ್ ಪುಂಫಮ್ ಸಿದ ಅಮ್ಮುಕ್ ಅದೊಮ್ಗೆ ದಮಕ್ ಪುಜರಕ್ಲಿ ಅರಿಬ ಮಣಿಪುರಿ ಫಮ ಮದಿ ಮತಮಿ ಸೈ ಸಿಂಗ್ ಖುದೋಲ್ಗೆ ಅಹನ್ಬದ ತಾಮಿನಸಿ ಕೈಸಾಮ್ ಜಾಮಿನಿಕಾಂತಗೆ ಖೊಂಜಲ್ದ ಕೈಸಾಮ್ ಜಾಮಿನಿಕಾಂತ ಮಸಾಮಕ್ನ ಸೈರೆಂಬ ಮತಮಿ ಸೈಮಾ

ಅದೊಮ್ನ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗಾಯ್ ಚಾನೆಲ್ದಿಗೆ ಮಖಲ್ ಮಥೆಲ್ಗೆ ಥರುಂ ಕಯ ಲೇಪ್ತನ ತಾಬಿರಿ ಪುಂಫಮ್ ಸಿದಮರುಪ್ ಸಿಂಗಿದಮಕ್ ಅಮುಕ್ ಪೂದುನ ಲಾಕ್ಚರಿ ತೊಂಗಾನ್ ತೊಂಗಾನ್ಬ ಸೈಸಪ್ಪ ಸಿಂಗ್ದಿಗೆ ಲೌಖಜಬ ಮತಮಿ ಸೈಸಿಂಗ್.

0: ಧ್ವಜ ಅದುಗ ಶುಭದ್ರಾಗಿ ರಥನ ದೇವದಳ ನತ್ರಗ ಪದ್ಮ ಧ್ವಜ ಹಾಯ್ನ ಖಂಗ್ನೈ
1: ಸ್ನಾನ ಜಾತ್ರಾ ನಿಮಿತ್ತ ಶ್ರೀ ಗೋವಿಂದಗಿ ಥೊಂಗಾಲ್ ಮನಾಗ್ತ ರಥಿ ಕಾಂಖೋಂಗ್ ಅಮ ಪೂಜಾ ತೌರಗ ಸಹಿ ಅಮಗಿ ರಥಗಿ ಜಾತ್ರಾ ಹುಲಿ
0: ಅದುಗ ಇಂಗೇಲ್ಗಿ ನಿನಿ ಪಾನ್ಬ ನುಮಿತ್ ಶಿದ ಶ್ರೀ ಶ್ರೀ ಜಗಬಂಧುನ ಸಿಂಗ್ಬ ಮೂರ್ತಿ ಅಚೌಬ ಅಹುಂ ಅದುಗ ಶ್ರೀ ಜಗಬಂಧುಗಿ ಮೂರ್ತಿ ಮಚ್ಚಾ ಅಮ ಯಾವ್ನ ಮೂರ್ತಿ ಮರಿ ಅಸಿ ಶ್ರೀ ಗೋವಿಂದಗಿ ಮಂದಿರದಗಿ ರಥ ಕಾಂತಂನ ಶೋಭಾ ಜಾತ್ರಾ ಪಾಂಥುಯಿ
1: ಕೋನುಂಗಿ ಸನಥೋಂಗದಗಿ ಹೌನ ಲಂಬಿಗಿ ನಾ ಏತ ಭಕ್ತ ಕಯಾನ ಅಂಗಾಂಗ್ ಅಹಲ್ ಖಾಕ್ತನ ಲೈಜವ ಫಿಜೋನ ಲೈತೇಂಗ್ಲ ಇಬುಂಗೋಗಿ ಕಾಂಗಿ ಥೌರಿಬು ಅಮುಕ್ತಂಗ್ ಸೊಪ್ಚವ ಫಂಗ್ನನವ ಪರೇಂಗ್ ಪರೇಂಗ್ ಕ್ಲಿಕ್

ಅದೊಂದು ಮೇಘಹರ್ಷ ಸಾಮಹುಂ ದಾಸ್ಮಿಕ್ ಮಂಗಾದ ಸಂದೋಕ್ ಚಬ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚೆನ್ನೆಲ್ದಿಗೆ ಮಖಲ್ ಮಥಲ್ಗೆ ಥರುಂ ಕಯ ಲೇಪ್ತನ ತಾಬಿರಿ. ಆಕಾಶವಾಣಿ ಇಂಫಾಲ್ ಹೌಸಿಕ್ ಪುಂಪಂ.

ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಗಾಯ್ ಚಾನೆಲ್ದಗಿ ಅದೊಮ್ಮೆ ಮಖಲ್ ಮಥೆಲ್ ಕಯಾಗಿ ಥರಮ್ ಸಿಂಗ್ ಲೇಪ್ತನ ತಾಬೀರಿ ಹೌಸಿಕ್ ಪುಂಗಫಮ್ ಅಸಿದ ಅದೊಂಗಿದಮಕ್ ಪೂದನ ಲಾಕ್ಸರಿ ಗುಡ್ ಈವ್ನಿಂಗ್ ಮಣಿಪುರ್ ಥೊರಮ್ ಅಸಿದ ಮರುಪ್ಸಿಂಗ್ನ ಕೊಯ್ದಾವಿಬ ಮಣಿಪುರಿ ಮತಮ್ ಇಸೈ ಅಮದಿ ಫಿಲಂ ಇಸೈ ಸಿಂಗ್ ಅಯ್ಕೊಯ್ಗಿ ಥಮ್ಜರಿಬ ಮೊಬೈಲ್ ನಂಬರ್ 9863102016 ನಂಬರ್ ಅಸಿದ ಅದೊಮ್ಮದೊಮ್ಮೆ ಕೊಯ್ದಾವಿಬ ಮಣಿಪುರಿ ಮತಮ್ ಇಸೈ ಅಮದಿ ಫಿಲಂ ಇಸೈ ಸಿಂಗ್ ನುಮಿದಾಂಗಿ ಪುಂಗ್ ಮಾಪಲ್ ಫಾವುಗೆ ಮನುಂಗ್ದ ಖನ್ಬಿರಕ್ಪ ಯಾರಗನಿ ಅದೊಮ್ಮೆ ಕೊಯ್ದಾವಿಬ ಇಸೈ ಖಲಕ್ನಬಗಿದಮಕ್ ಥಮ್ಜರಿಬ ಅಯ್ಕೊಯ್ಗಿ ಮೊಬೈಲ್ ನಂಬರ್ ಅಮುಕ ಹನ್ನ ನಿಂಗ್ಸಿಂಗ್ಜರಿ 9863102016 ಮಸಿಗಿ ಗುಡ್ ಈವ್ನಿಂಗ್ ಮಣಿಪುರ್ ಥೊರಮ್ ಮಸಿಗಿ ಕುದೋಲ್ಗೆ ಅಹಾನ್ಬದ ಫಂಗ್ಜರಿಬ ಎಸ್ ಎಂ ಎಸ್ ಅಸಿಬು ಥಾಬಿರಕ್ಲಿಬ ಮರುಬಸಿನ ಹೈಗ್ರುಜಮಯೈ ಲೇಕಾಯ್ದಗಿ ಬಲಿನ್ ಖಾಂಗೆಂಬಂ ಮರುಬಸಿನ ಖನ್ಬಿರಕ್ಲಿಬ ಇಸೈ ಅಸಿ ಥೊಂಗ್ರಾಮ್ ಲಕ್ಷ್ಮೀನ ಸೆಸಕ್ಲಿ ಗರಂಬ ಮುನಿಂದ್ರೋಗಿ ಮಯಕ್ತ ಚಿಕ್ಲಬ ಚಿಂಗ್ಯಾಗಿ ಪಮೇಲ್ ಮಖಾದ ಹಾಯ್ನ ಸೆಹೌರಿ ಥೊರಮ್ಗಿ ಕುದೋಲ್ಗೆ ಅಹಾನ್ಬದ ಪುನತಾಮಿನಸಿ

ಲೈಜದವಾ ಐಗಿ ಇಪಾ ಇಂದ್ರಮನಿಬು ಮಮ್ಮಿ ಕೊಥೋಕ್ತುನ ಮಕೂ ಮಕೂ ಕಕ್ತಲಗ ಹಾಕಿಬದು ಮದುಗಿ ಲಮನ್ ಖುಮ್ಲೇದನ ವಾಯಿ ಖರ ಅಸಿದಂಗ್ ಹೈರಂಲಗ ಇಂದ್ರಜಿತ್ ಲಾನ್ಬುಂಗ್ದಗಿ ನುಂಶಿತ್ ಮಮಾಂಗ್ ಥಾರದುನ ಸಗೋಲ್ ಥೌದೋಕಿ ಮಿಕುಪ್ ಅದುದ ಮೈದಿಂಗು ತಮ್ಲೇನ್ ಖೊಂಬ ಮೈಹಾಕ್ ಚಂಗಕ್ನರದುನ ಮಾರ್ಜಿತ್ನ ಹೈಥರಕ್ಪ ಥಾಂಗ್ ಆಗ್ಪ ಕೌಕ್ಥೋಕಿ ಸಾಫು ಕಲ್ಲಬ ಮಾರ್ಜಿತ್ಗೆ ಥಂಗ್ಯಾನ್ ಅದುನ ಮಯಾಮುಂಗ್ ಮಧುಚಂದ್ರಗೆ ಮಂಗಕ್ತ ಹೈಜಿನ್ಗಿದುನ ತುಬತ್ ಕಕ್ತುನ ಲೈಮಾಯ್ದ ತಾಕ್ರಿ ಇಖಂಗ್ ಹೆಕ್ ಖಂಗೌದನ್ ಲಾವ್ರಿ ಯಾಮುಂಗ್ ಇಸ್ ಕರಿ ಮತೌನೋ ಐ ಥಾಂಗ್ಲೇನ ಯಾಮುಂಗ್ ಇಲುರೇನ್ ಕಕ್ರವ ಲಾನ್ಮಿ ಸಿಂಗ್ನ ಖಂಗೌದನ ಲಾವ್ಖನರಿ ಮೈದಿಂಗು ತಮ್ಲೇನ್ ಖೊಂಬಗೆ ಲುರೇನ್ ಕಕ್ರೆ ಲಾನ್ ಲೋಯ್ರೆ ಇವುಂಗ್ ಸಿ ಸರ್ಜಿತ್ ಮಾರ್ಜಿತ್ ಮಚಿನ್ ಮನಾವ್ನ ಲಾನ್ ಗಮ್ಖ್ರೇ